ನಗೇಹಂ ನ ಸೋಖಂ ನ ಸಾಖಂ ಪರೇಯಂ ಪವಿತ್ರಂ ಪುನೀತಂಗ ತಾಕಂ ನ ಜಾತಂ ನ ಬಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕತಂತ್ರೇ ನಮೋ ಏಕತಂತ್ರೇ ನ ಧರ್ಮಂ ನ ಭರ್ಮಂ ನ ಸರ್ಮಂ ನ ಸಾಕೇ ನ ಬರ್ಮಂ ನ ಚರ್ಮಂ ನ ಕರ್ಮಂ.